ಭಾರತೀಯ ಸಂಸ್ಕೃತಿಯ ಕೇಳ ಕಿಯಾನೇ ಶ್ರೀಲಂಕಿಕ ಅಪ್ಪಟ ನುಪ್ಪುರುದು ದಯಾಕ್ ನೆವಿ ಏ ಬಹುಮ ಹುರು ಪುರುದು ದಯಾಕ್ ಏ ಅತ್ತರಿನ್ ಭಾರತೀಯ ಸಂಗೀತಯ ಕೇಳ ಕಿಯಾನೇ ಅಪ್ಪೆ ಸವನ್ಪತ್ ಅತ್ತರಟ ಬಹು ಸಮೀಪ ದಯಾಕ್ මේ අවස්ථාවේදී අපි ඔබට සමීප කරන්නට තෝරගත්ත අපූරු හින්දි ගීතයක් එය ඔබේ සවනට වින්දනයක් එක් කරාවි.